0: ಪಕಟೆ ಸುಖಮಿಟೆ ಚೇತ ರಾಮನಾಮ ಪಕಟೆ ಸುಖಮಿಟೆ ಚೇತ ರಾಮನಾಮ ಅವ ಸಮುದ್ರ ಸುಖಜ ನಾವ ಕೇಕ ರಾಮನ
1: ಸಮುದ್ರ ಸುಖಜ ನಾವ
0: ಪರಮ ಶಾಂತಿ ಸುಖ ನಿಧಾನ ದಿವ್ಯ ರಾಮನ
1: ಪರಮ ಶಾಂತಿ ಸುಖ ನಿಧಾನ ದಿವ್ಯ ರಾಮನ
0: ಅತ್ತ ಜನರ ಜೀವನ ಧನ ಕೇಕ ರಾಮನ ಭಕ್ತ ಜನರ ಜೀವನ ಧನ ಏಕ ರಾಮನ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ

ಚಿತ್ತ ಚೋರಾ ಬೃಂದಾವನ ಸಂಚಾರ ಬಡ ಚಿತ್ತ ಚೋರಾ ಬೃಂದಾವನ ಸಂಚಾರ ಗೋಪಾಲ ಗೋಪಾಲ ಹೇ ಮುರಳಿ ಗೋಪಾಲ ಗೋಪಾಲ ಗೋಪಾಲ ಗೋಪಾಲ ಗೋಪಾಲ.